ಕೃಪಂತೆನ್ಬೊ ಹಾಚಕೆ ಕನ್ ಕನ್ರಾವಾಂಗ್ಬೊ ಹಾಚಕೆ ಕನ್ ಅಲೊಂದು ಕಾರಬಿಕೆ ಪೂ ಹೆನ್ನೊ ನಿಜ ಆಚೆಂಕೆ ಹಾರ ಲಂಬಿ ಪಿಂಚ ಕಾ.